ನಾಸ್ತಿಕ ಬುದ್ಧಿ ಹೆಚ್ಚೆ. ಗುರುವನ್ನನು ಭಕ್ತಿ ಪೋಯೆ, ಭಕ್ತಿ ಕಿಂ ಸ್ವಕ್ತಿ ಸನಾತನ ಪ್ರಭಕು ಸ್ವಸ್ತಿ ವಹಿಂಚಡಿ ಕಾಲಮಯ್ಯೇ. ನಿಸ್ತುಲ